0: ಹೇಳಿದ್ರು ಗುರುಕುಮಾರ್ ಅಂದ್ರೆ ಗೊತ್ತಾಯ್ತು ಹ್ಮ್ ಪರ್ಯಾದ ಕಂಪನಿ ತಾಯಿ
1: ಕಂಪನಿ